0: ರಕ್ಷಿ ಜುವತಾಶ್ ಖಾನ ಕೆಲ್ನು ಹುಣ್ಣ ಬಚ್ಚಾ ಲೈತರ್ ಸೌನೆ ಕೂರ ಜಾನೈಗಾರ್ನು ಹುಣ್ಣ
1: ಜಾತ್ ಪಾತ್ ಲಿಂಗ ಭೇದ ಧ್ವನಿ ಗರ್ನು ಹುಣ್ಣ
2: ಹೆಲ್ಮೆಟ್ ನಲೈ ಮೋಟರ್ ಸೈಕಲ್ ಚಲಾವ್ನ ನೀ ಹುಣ್ಣ ಜಥಾವಾವಿ ಓವರ್ಟೇಕ್ ಕೈಗೆ ಗರ್ನು ಹುಣ್ಣ
3: ಬ್ಯಾನ ಖಾಲಿ ಪೇಟ್ ರಾತಿ ಧೇರೈ ಖಾನ ಹುಣ್ಣ ಚಿಲ್ಲೋ ಗುಲ್ಯೋ ಅಮಿಲ ಪೀರ ಧೇರೈ ಚಾಕ್ನ ಹುಣ್ಣ
1: ಪೀರ ಚಿಂತಾ ತನಾ ಟೆನ್ಷನ್ ಧೇರೈ ಲೇನು ಹುಣ್ಣ ಎತ್ತಿ ಗಾರಿ ರೇಡಿಯೋ ಡೆ ಸುನೆ ಕುನೆ ರೋಗ್ಲೆ ಚುಣ್ಣ ಅರೆ ವಾಹ್ ದೇಶ ಕೆ ಸ್ವಾದಿಲ ರೇಡಿಯೋ ರೇಡಿಯೋ ಆಡಿಯೋ ಏಕಾನ್ ದುಕಾನ್ ಮೈದಾನ್ ಇಸ್ಮೈ ಚ ಮಜ್ಜಾ.